0: ಆಪತರ ಲೋಕ ನಿಸುತಾರು
1: ಸಫಲ ಜೀವನ ಸಫಲತಾ ಕಾ ಸಾಂಗ
0: ಜಾತ ಮನ ಲಾಗ ಹರ ರಂಗ
1: ಜಯ ಜಯ ಸಾವಧ ಅನಾಹದ ವಾಜ
0: ಸುನ ಸುನ ಆನಂದ ಕರೆ ಪ್ರಭ ಗಾಜ
1: ಪ್ರಗಟೆ ಗೋಪಾಲ ಮಹಾದ ಕಾ ಮಾಥೇ
0: ನಾನಕ ಉತರೇ ತಿನ ಕೈ ಸಾಥೇ
1: ಕರ್ಮ ಯೋಗ ಸುನ ಸರ ನೀ ಆಯ
0: ಹರ ಕಿರಪಾ ಪ್ರಭ